ನೋಡಿ ಮುಂದು, ನಿಬ್ಬೆತ್ತರಿವಾಗಿ ನೋಡಿ ಮುಂದು, ಚಿನ್ನ ಚೂಪು ಚೂಸಿ ನೋಡಿ ಮುಂದು, ನಿಬ್ಬೆತ್ತರಿವಾಗಿ ನೋಡಿ ಮುಂದು.

ಕಣ್ಣೆತ್ತಿ ನೋಡಿ ಮುಂದು, ನಿಬ್ಬೆಂತಡಿ ಬಾಗಿ ನೋಡಿ ಮುಂದು, ಚಿನ್ನ ಚೂಪು ಚೂಸಿ ನೋಡಿ ಮುಂದು.